0: ಕೇಸಿ ನೋ ಖಬರ ಕವಲಗೆ ನೆನಸಿ ಅವ್ರದ ಖಬರ ದಾ ಕವಲಿಸಿ ಜಾಸ್ತಿ ಗಾರ್ದಿಕ್ಕೆ ನೆನಸಿ ಸಾಸದೆ ಖುದೇ ಸಾಸದೆ ಖುದೇ ಪನಿಕ ಪಾಮ್ಶಿಗೆ ನೆನಸಿ ಲೇಕೆ ದಾಸ್ತಿ ಚಾರ್ದಕ್ಕೆ ನೆನಸಿ ಚಿಮ್ಮ ಮಾ ನನ್ ದಾಸ್ತಿ ಗಿಡಿದಿಕ್ಕೆ ನೆನಸಿ ಮಾ ದ ರೇಡಿಯೋ ದು ಪರಕ ನಮ್ಮ ಫ್ರಿಜ್ ಅಗಸ್ತಿದೆ ಸೇದೆ ಸಿ ಫ್ರಿಜ್ ಮೇ ಅಗಸ್ತಿದೆ ಮೈಸಾ ಖೇರ್ ದೇ ಅಖ್ತರ್ ಮುಕಾತು ಕನೆ ಕೆ ಚಾಗೋ ಶಿರೋಡ ಲೇಕೆ ನೆನಸಿ ಆ ಸಿಗುಂದೆ ಕೆ ಸಡೆ ಸಡೆ ಉಪೋಪು ಕೆ ಪ್ರತಿವಿಸಿ ಅವರ ದಿನ ಲವಸಿ ಫ್ರೂಟ್ ಸಮಾನ ಬುಕೆ ಪ್ರೂತ್ವಿಸಿ ಅವರ ರಮೇಶ್ ಬೈ ಸೇ ಮಲವು ಕನೆ ಮೋಶ್ ಬೈ ಖ್ರೂಸಿ ಸೇದೆ ಸಿ ಸೊ ದಾಸಿ ಶಿವಿದಿ ಕೆ ನೆನಸಿ ಸೊ ಬಾಹರ ಹಲ್ಸಿ ಫ್ರಿಜ್ ಕಮ್ದೆ ಮುಷ್ ಲಗವಲೆ ಸೀದೆ ಸಿ ಅವ್ರ ಮಸ್ದಿಗ ನಕ್ಬಲ್ ಚಲಿ ಸಿದ ಖೇರ ಸನ ಬಿಲಾಶ ಕಮ್ದೆ ವೀರ್ ಶಿಗನ ಸುಬೈ ಪ ಕೇಶಿ ದಿಗನ ಯುದ್ವಾಗಿಲ್ಲ ಸುಬೈ ಪ ಕೇಶಿ ದಿಗನ ಲಟ್ ಶಿಗನ ವೈಕ್ಸಿ ಅಲಕ ಯಾ ಹೋಯ್ವಾ ಅವ್ರ ಅನ್ನ ದುಕಡಿ ಗನ ಮುಯ್ದ ಅಲಕ ಸಂಶ ಗನ ಅಲಕ ದಾತ ಉಸಕ ವೇಸಿ ಚಿಲಕ ಹರ ದ್ವಾ ಮಿಂಟ ಬಾದ ವಿರ್ಸಿ ಗನ ಸಿ ಅಲಕ ತ ದ ಫ್ರಿಜ್ ದರ್ವಾಜ ಖಲು ಸವೇಸಿ ಅವತೈ ಕಸಿ ಚಿಗುರ ವಾವ್ರ ಇಕಡಿ ದುಕಾನೆ ದುಕಡಿ ಸಿ ಗವಿಚಿನ ಓಚೆ ಲಕದ ಬೆಂಡೆ ಫ್ರಿಜ್ ಕಿ ಶಿರ್ದಿ ಕಸ ಓಕಮ ಜಿ ಐ ಮುಯ್ದಿ ದ ಹೋ ಖಬರ ದುಕಾನೆ ಸಿ ಯೋಗ ಖನ ಬದು ಶುಕರ ಉಸ್ ವಾಯ್ ಶೋ ಉಸ್ ವಾಯ್ ಕನೆ ಸಿ ಹರ್ ಚಾರ ಕುಚ ಪಚುಪಲು ಚುಪಲು ಮಣಕಣಾ ಉಂಗ ಮುಯ್ದಿ ದ ಹೋ ದ ಹೋ ತ ಬೋಲ ಖಲಸ ಓಲ ಖಲಸ ಓಲ ಜಿ ಕಮ ದಕನ ದ ಫ್ರಿಜ್ ಖರಾಬ್ ಕಿ ಸಡೆ ಮಕ್ಕವಾ
1: ಹೈ ಸರ್ಗಿ ದಿ ಗೋಲೆ ಗೋಲೆ ಸರ್ಗಿ ದಿ ಗೋಲೆ ಗೋಲೆ
0: ಖಬರ ಅಮುಜ್ ಬಾ ಚಿಮ್ಕಿ ಕದರಿಕೆ ನಾ ಸಿಕ್ಕಲ ಕೆಲ ಮುಚ್ಚರ ಕತೆ ನಾ ರೋಹ ಸಿಲಕ ಸುಬ ಚಿ ಅಸಲಿ ದಿ ಸುಯನೆ ದಿ ಅಸಲಿ ಕನ ನಮೆ ತೋ ಹಾ ಗಲಿ ಬಾ ಶುರು ಕಡೆ ದೋ ಚಿ ಬಾರ ಬಾರ ಕೆ ಸಿಕನೆ ಚಿ ಅಲಕ ಗೋವರ ಕಡಿ ಯೆ ದುಕಾನೆ ದು ಕಡಿ ಕನೆ ಚಿ ಲಶ್ ಕಿಸ್ ಟೈಮ್ ತೋ ಬಾತ್ ಕಿ ಬ್ಯಾರು ಶಿ ಕನ ಅಚೆ ಮ್ಯಾನೇಜರ್ ಸಾಬ ಅಲಿ ಹಾನ್ ಸಿ ಗೋಯ ರೋ ಖುಶಾ ಕನ ತೋ ರೋ ಖುಶಾ ಕನ ಅಲಕ ಸಿದಿ ನಮೆ ದಸ ಖಬರ ದು ಕನೆ ಚಿ ವಸಮ ಯ ಖವಾಲೆ ಕಿ ಮೆ ಬಿ ಕಿಸಮ ಲಸಡೆ ತ ಕ್ಯಾ ಹುವಾ ಜಿ ಯಖ ಪ್ರೋ ದಿ ಗಲ್ತ ಖಲ್ಕ ಮೆ ಗರ್ಮೈ ಮಡಕ ಕನೆ ಚಿ ತಪ ಕಿ ತ ಕ್ಯಾ سام یخ با پروتیشا نمی یخ با دینه کیشی تا کیا پا که او ایشا مشتی ورنه نده خدای مسلمان آمد با پکی پروتیشی سوزی وقتی ویسی نا بیچه اگه فریزر که با پرتی دی شربت پکشی جوڑ که کرن سی مویا سڑی صدا با روڑا خوریڈا ای مسلمان پریشتا کنن سی لشکی پریشتا لشکی حرام دا پریشتا شام ಖಬರ್ اوکے جی تاسو به هرڅه په پروگرام کې به مسره خبرې ترې کوي د خیره سره په پروگرام کې مسره غب شپ لګوي زیرو صاحب با سم باندې سی با 0903811400 راشه تر مسره خبرې ترې کولای شي وای کنه سی سوای سی وای سی الناسوی په محفل کې یک تنها لګي الناسوی په محفل کې یک تنها لګي پته د مین سړی صفاله کې ناسی پا محفل کی ہو تنہا لگی پتہ دا مین سڑی صفا لگی